0: ರೇಡಿಯೇಷನ್ ದ ನಂಬರ್ 1 ಸ್ಟೇಷನ್ ಫಾರ್ ದ ಬಾಗ್ ಆಫ್ ಏಷ್ಯಾ
1: ಸೋನಿಯಾ ಜੱಟ ದಾ ਤੇ ਫਿਰ ਜਫਾਈ ਹੁੰਦਾ ਜੇ
2: ਲੈ ਵੀ ਕੇਸਰਾ ਹੁਣ ਪੇਚੇ ਫਸਣਗੇ ਫਸਣਗੇ ਹੁਣ ਚੱਕ ਲੈ ਢੋਲ ਤੇ